ಹರಹರಿ ಕುತಾ ಭೋಗ ಹಾಕಿರೇ ಕಲ್ಯವರ್ಜಿತ ಹರಿತ್ಪತಿ ಸಮಾರಾಧ್ಯ ಹಠಾತ್ಕಾರ ಹತಾಸುರ ಹರ್ಷಪ್ರದ ಹವಿರ್ಭೋಕ್ತೃ.

ಹರ್ಷಿಣಿ ಸರಿ ಸೋದರಿ ಆಹಾ ಹೂ ಹೂ ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹಯ್ಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ಯುದ್ಭವೇಶ್ವರೀ ಲಾಸ್ಯ ದರ್ಶನ ಸಂತುಷ್ಟ ಲಾಭಾಲಾಭ ವಿವರ್ಜಿತ ಲಂಘೇತರಾಜ್ಞಾ ಲಾವಣ್ಯಶಾಲಿನಿ ಲಘು ಸಿದ್ಧಿದ ಲಾಕ್ಷಾರಸ ಸವರ್ಣಾಭ ಲಕ್ಷ್ಮಣಾಗ್ರಜ ಪೂಜಿತ ಲಭ್ಯೇತರ ಲಬ್ಧ ಭಕ್ತಿ ಸುಲಭ ಲಾಂಗಲಾಯುಧ ಲಗ್ನ ಚಾಮರ ಹಸ್ತಶ್ರೀ ಚರಣ ಪರಿವೀಜಿತ ಲಜ್ಜಾಪದ ಸಮಾರಾಧ್ಯ ಲಂಪಟ ಲಕುಲೇಶ್ವರಿ ಲಬ್ಧಮಾನ ಲಬ್ಧರ